ಚಿನ್ನ ನಾಕು ಸಿಂಧೂರ ಪೋತೆ ದುಯ್ಕೋದಾಗೋ ಚುರಾವೋ, ಚಿನ್ನ ನಾಕು ಸಿಂಧೂರ ಪೋತೆ ದುಯ್ಕೋದಾಗೋ ಚುರಾ, ಸ್ವಯಂವರ ಗಾರ್ನೆ ಔಠಿ ಲೇ.